ಶ್ರವಣ ಸುಂದರನ ಮಗನ ಪತಿ ಜ್ಞಾನನ ತಿರಗಜಾನನ ತಿರುಗನಗನ ತಿರುತದ ದಿಂದ ಕೃತಿಗತ ಲಂಬೋದರಿಕ ದಂತದ ಆಕೃತಿದಾನ ಧಾರಾದ ಲಂಬೋದರಿಕ ದಂತದ ಆಕೃತಿದ ದಾದಾದ ಲಂಬೋದರಿಕ ದಂತದ ಆಕೃತಿ

ಗಣನಗತಕಥಾ ತಿನ್ನ ಕಡೆ ತಗ ತಿನ್ನ ಕಡೆ ತಗ ತಿನ್ನ ಅದಿನ್ನ ಕಡೆ ತಗ ತಿನ್ನ ಅದಿನ್ನ ಕಡೆ ತಗ ತಿನ್ನ ಕಡೆ ತಗ ನಗದೆ ತಿರುಗಡೆ ತಗ ತೇ ತಿರುಗಡೆ ತಗ ತಿರುಗಡೆ

ಗಣದಗದ ಕಥಾ ಗಣದಗದ ಕಥಾ ಗಣದಗದ ಕಥಾ ಧರ ಧರ ಗಣದಗದ ಧರ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಧರ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ ಗಣದ ಧರ ಗಣದಗದ

ಧಾಗಡನಗದೆ ಧಾಗಡನಗದೆ ಧಾಗಡನಗದೆ ರಕಟದಗದೆ ತಾಕಡದಗದ ಧಿತ್ತೆ ಕೇನ ತ್ರಯೇನ ನಗೆ ಘೇತರಕಟದಗದೆ ಧರ್ದರ

ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ ಕೃತ